ಕಂತೆ ಶಬ್ದವರೆಗೆ ಮತ ಗುರುಮತ ನಡಪಾಗಿ ಅನುಭವದ ಆನದ ಮೂಲ ರಾಮ ಸರ್ ದೇಶ ಗುರು ಸರ್ಬಿ ಗೋವಿಂದ ಜಯ ಆದ ಜುಗಾದ ಮತ ಗುರುಮತ ಹರ ಪ್ರಭು ಭಜಯ ತುಮ ದೇವೋ ದಾನ ದಯಾಲ ಪ್ರಭೆ ಜನ ರಾಖೋ ಹರ ಪ್ರಭು ಜಯ ಸಬ ತನ ಸಬ ತನ ಗುರು ಸತ್ಗುರು ಗುರು ಸತ್ಗುರು ಮಿಲ ಹರ ಪಡೆದ ಮೈ ತುಜ ಬಿನ ಅವರ ನಾ ಹೋಯಿ ತುದ ಆಪೇ